0: ಅನಗಡ್ಡಪಾಯಿ ಧರದೆ ರಾಜಸ್ ಮಾಜ ಅಂಗೀಕಾರ ಕರಹಬ್ರಿಕಾ
1: ಮನೋಂತಿ ಮಾನವ ರೂಪೇ ಸ್ತ್ರೀ ನಿರ್ಮಾಣ ವಂಚಿನ ರಾಜಾಲ ಬೋಲು ಲಾಗ್ಲಿ ಬ್ರಿಕಾ
0: ಸವಿತ್ರ ಮಾಹಿತಿ ಸಂಗತನ ರಾಜನ ತ್ಯ ಜಂಗಲ ಸಾಡಿಲ ಪಶು ಪಕ್ಷಿಯಲ ಸಾಕ್ಷ್ಯಲ ಘೇವನು ಬ್ರಿಕಾ
1: ಗಾಂಧರ್ವ ಪದ್ಧತಿನ ವಿವಾಹ ಕೇಳ ತ್ಯ ಠಿಕಾಣಿಯಲ
0: ಲಗ್ನ ಬಾಬಲ ಗಲ ಲಗ್ನ ಬಾಬಲ ಗಲ